ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿನಾ ಆಶಾ ಪ್ರಕಟಿತ ಯತ್ ನವದಿಲ್ಲ್ಯಾಂ ವಿಶ್ವನೇತೃಭಿಃ ಸಮ್ಮಿಲಿತಂ ಶ್ವಸ್ತನಾದಾರಭಮಾಣಂ ಬ್ರಿಕ್ಸ್ ಶಿಖರ ಸಮ್ಮೇಳನಂ ವೈಶ್ವಿಕ ಕಲ್ಯಾಣಸ್ಯ ಆಕಾಂಕ್ಷಯಾ ಸಹ ಸಕಾರಾತ್ಮಕ ಚರ್ಚಾಯಾಃ ಆಧಾರೋ ಭವಿಷ್ಯತಿ. ಪ್ರಧಾನಮಂತ್ರಿ ಮೋದಿ ರೂಸದೇಶಸ್ಯ ರಾಷ್ಟ್ರಪತಿನಾ ವ್ಲಾದಿಮಿರ್ ಪುತಿನ್ ಇತ್ಯನೇನ ಸಹ ದ್ವೈಪಾಕ್ಷಿಕ